ಕೊರಡಾಲತೋ ನಿನ್ನ ಕೊಟ್ಟಿದಿರಿ, ಶಿಲುವನ್ನು ನೀವು ಮೋಸುಕೊನಿ ಕಲ್ವರಿಗಿರಿಕಿ ಪೋತುಂಟೆ. ದಾರಿ ಮಜ್ಜಲೋ ಮುಳ್ಳುನ್ನ ವಾಟಿ ಮೀದನೇ ನಡಿಪಿತಿರಿ.

ಕೊರಡಲ್ಲ ತನಿನ್ ಕೊಟ್ಟಿತಿರಿ, ಶಿಲುವನು ನೀವು ಮೋಸುಕು ನೀವು. ದಾರಿ ಮಜ್ಜಲೋ ತಲ ತಿರುಗಿ, ಶಿಲುವನು ವೆಂಟನೆ ದಿಂಚಿತಿವಿ. ವೇರೊಕ ಮನುಷ್ಯನಿ ತೋಡಿಚ್ಚಿ ಕಲ್ವರಿಗಿರಿಕಿ ನಡಿಪಿತಿರಿ. ಅಯ್ಯೋ ಪಾಪಂ ವನಲೇದೆ, ಎವರಿಕಿ ನೀಪೈ ದಯರಾದೆ. ಕೋಪಂಗಾ ನಿನ್ನು ಚೂಡಗನೆ, ಕೊರಡಾಲತೋ ನಿನ್ನು ಕೊಟ್ಟಿತಿರಿ. ಮೇಕುಲು ನೀಲೋ ದಿಗುತುನ್ನ, ಶಿರಸ್ಸುನ ಮುಳ್ಳು ಪೆಡುತುನ್ನ.